ವ್ಯಾಸ ಹೃತ್ಪ್ರಿಯತಮಾಮಿತ ಶುದ್ಧ ಬುದ್ಧಿ ಶ್ರೀಮಧ್ವರಾಜ ಭವತಾತ್ತವ ಸುಪ್ರಭಾತಂ ಬ್ರಹ್ಮಾಜ್ಞಯಾದಿತಿ ಕುಲೇ ಬಹುದೋಷ ಪೂರ್ಣಿ ಜಾತೋಪಿ ಭಕ್ತಿ ಭರಿತೋ ಭುವನಂ ಸಮಸ್ತಂ ಯೋಪೀ ಪವೋದಿ ವಿಶದಾಂ ವರ

ಪುಷ್ಪಕಧಿಕುಂಕುಮುಖ್ಯವಸ್ತು ಪ್ರಕ್ಷ್ಯ ಮಂಗಲಕರಂ ವನಿತಾ ಮುನೀನಾಂ ನೀರಾಜನಂ ವಿದಧತೆಚ್ಯ ಸುರತ್ನ ದೀಪೈಃ ಶ್ರೀರಾಘವೇಂದ್ರ ಭವತಾತ್ತವ ಸುಪ್ರಭಾತಂ ಏತೇ ನೃಪಾಧನಚಯಂ ಬಹುವಾಹ.